ನಿರನ್ ಪನಿ ಪಗ ಪಗ ರೆ ಗರ್ ಸರ್ ಸಾರಿ ಸದಾ ಗರೆ ರೆ ಸಾ ಕರೆ ಸ ಪಗ ನಿನ್ ಪರೆ ರೆ ಸಾ ಕರೆ ಸ ಪಗ ಪಗ ನಿನ್ ಪರೆ ಸ ನಿ ದ ಪಗ ರೆ.